0: ಸಾಲಿ ಕಾಲೆ ಓ ಮೇಲಂದಾಗಿ ಕಕಲೆ ನವ ಸಾಲಿ
1: ಹಜ್ಜು ಹೇರಿ ಕಾಲಿನ
0: ಅರೆ ಮೈದ ಅಪ್ಪ ಸಾಲಿ ಗುಬ್ಬಾರ ಸಾಲಿ ಮಿಠಾಯಿ ಖೈಬ ಕಿ ಜಿಲೇಬಿ ಖೈಬ
1: ಮೈದ ಹೇರ ಜಿಲೇಬಿ ಮನ್ ಖರಾಬ್
0: ಜಿಲೇಬಿ ರೇಗಮ್ಮ
2: ಅರೆ ಸಬ್ ಮಜಾ ಆಯ್ತು ಮಜಾ ಆಯ್ತು.